ಫಿಫಾ ವರ್ಲ್ಡ್ ಕಪ್ ದೂರದರ್ಶ ಗಿಸ್ತಮ್ ನುಂಬಿ ಸೆಮಿಫೈನಲ್ ಕ್ಯೂ ಸ್ಪೇನ್ ಫ್ರಾನ್ಸ್ ಲಾ ದ್ವಾ ಸಿಫರ್ ಸರ ಮಾತಿ ಹೊರಕಡಿದ ದ ಸ್ಪೇನ್ ಟೀಮ್ ಶಿಫಾರಸ್ಕಾರ ರುಸ್ತು ದಾಲ್ಬಿ ಇವನ್ ರುಸ್ತು ಫೈನಲ್ ತರಸಿದಲಿದೆ. ಔದ ಪಾಕಿಸ್ತಾನ ಸೌತ್ಆಫ್ರಿಕಿ ತರಮಾನ್ಸ್ ದ ಅಂಡರ್ 19 ದ ಟಿ 20 ಟಿಮುನು ಡಿ 20 ಮೇಚುನು ತರಮಾನ್ಸ್ ಸೌತ್ಆಫ್ರಿಕಿ ಪಾಕಿಸ್ತಾನ್ ಲಾ ಪಾಸಲು ವಿಕ್ಟು ಸರ ಮಾತಿ ಹೊರಕಡಿದ خبرون تفصیل او ترجیحهم د بولیټن اخبار نړۍ هم برخه ده اوس وړاندې کوو د خبرونو تفصیل هیله ده چې تر پای راسره پاتې شي.

ಕಾಣ ಳಂದ ಅದಮೈದತ್ ಮಂದು ಹತ್ತಾಕಿಚಿದೆ ಮಾಝುರ ದ ಹೂಂ ಚಿದೆ ದ ಅಲ್ಲಾಹ ಪಲಾರಕಿ ತ್ಲೇಶಿ ಹಾ ದಸ ದಿನ ದಸ್ ದಕ್ಕಡಿದ ಪಾರ ಹೌ ದ ಅಲ್ಲಾಹ ಕಾಮಾತು ದ ರಸೂಲುಲ್ಲಾಹ ಸಲ್ಲಂ ದ ತರಿಕೋ ದಸ್ ದಕ್ಕಡಿದ ಜೊನ್ ದ ಪಾರ ಚಿದೆ ಮುಂಗ ಬಾಕೇದ ಅವ್ರ ಇದ್ರಿ ಬೈ ಯೋ ಜಮಾತ್ ಕಿ ಬಾಕೇದ ಯೋ ಕುಣು ಅವ್ ಯೋ ಚಿದೆ ಅಡೂರು ಅವ್ ಯೋ ದಗ ಗಾಲಿ ಬನ್ ಕುಣ್ ಅವ್ ದಗ ಅಗತ ಚಿದೆ ಬಾಕೇದ ತಕ್ಲೀಫೋ ನೋ ಅದ ಯೋ ಚಿದೆ ದ ಕಮ್ ಚಿ ಗುಡು ಅವ್ ಮಾಝೂರ್ ಅವನು ದ ಬಾಕೇದ ಪ ವೀಲ್ ಚೇರ್ ಬಾಂದಿ ನಾಸ್ತು ಅವ್ ದಿಳುನ್ ಬಚಿದೆ ಬಾಕೇದ ದಗ ಕೋಲು ಅಧ್ವಾಣು ವಕ್ತ ಓಲ ಗೋಳು ಉಸ್ ಜಮಾನ ಇಜ್ಜತ್ ಮಂದು ದ ವಕ್ತ ದ ಮೌಕದ ಅಲ್ಲಾಹ ರಬ್ಬುಲ್ ಇಜ್ಜತ್ ಮೌಕರ ಕಡೆ ಅಲ್ಲಾಹ ಪಲಾರ ಕಿ ಉಜು ಖಪಲ್ ದೀನ್ ಇಜ್ದಕು ಅವ್ ದ ಆಗಿ ಪ ಲಿಹಾಜ್ ಸರ ನನ್ ಚಿದೆ ಜಮಾನ ಇಜ್ಜತ್ ಮಂದು ಶಬಿ ಜುಮಾಮ್ ದ ಯಾನಿ ಪಹರ್ ಮರ್ಕಸ್ ಕಿ ಝೀಲಿ ಚಿಸಾನ ಮರಾಕಿಸ್ ದಿ ಹಾಜಿ ಬನು ಶೋ ಕರಕ್ ಶೋ او جی دا هر یو علاقه خپل وزیرستان ها د دې خپل خپل مراکز دی اوږي کې شوی جمعې کې مازیګر نسړې ځانو رسي هاجي شپو کې اعمال سره وخت تیر کې او زمې عزت مند ذکر اسکارو کې د شپې لا پاسې د الله رب العزت نه او غواړي د ټولو مد د پاره په یو هفته کې زمې عزت مند مونږ یو ورځ چي دی دسي مرکز ته ورکو نو ټول هفته بم چي دی ان شاء الله العزیز دا یو قسم چارج دے دا اعمالو چارج سڑے واز نصیحت ووری دا مشرانو خبری ووری آغا خبرو پا وجہ چی دے انسان ٹولا ہفتہ چی دے صحیحوی دا دا اعمالو کی او زمائی دت مندو لہذا چی چاچا سلم چی دے مرکز پک لگی کا فاصلہ کی بالکل دلار شی اخبر وقت قیمتی کی اللہ رب العزت تیر عمل کولو توفیق کا نصیب کی